0: ಗಾಯವಟ ಹಿನಾ ಬೆಳಿ ಸಿಂಧುವಹನ್ನ ಇವಿ ರಾಯಿ ಚಮ್ ಎಂ ಚಾರು
1: ಸದೇ ದಿನವಲ ಸವಸ ಹತರಟ
2: ಸಮ ಅನುಗ್ರಹಯ
3: ಎನ್ಎಲ್ಪಿ ಹದಹನ ලංකාවේ වැඩිම තෑගි දෙන තෑගි අවස්ථා වැඩිම ලොතරැය්‍ය NLB හඳහන ඔබත් අදම NLB හඳහන බලා ගන්න.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಬಹೆ ದೋರೆ ಗಂಗೆ ತಲು ನಹಿ ನಹದೆ ಮೆ ವಿಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾಪಿಕ ವಾರ್ತಾ ಕಬನಿ ಕೋಟಿ ಅಟೇ ಎನ್ಎಲ್ ಬಿ ದನಡಿ ದಹನೆ ಅನುತರಾಯಿಯನ್ ಪ್ರತಿ ಸಂವರ್ಧನೆ ತೆವಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟತ್ ದಿನವತ ದನನಿ ದಹನೆ ಬಿಳದೀಗಿನ ಒಬ ಕೋಟಿಪತಿಯ ಕುವನ್
3: ಲಖಾಂಡ ರೇಡಿಯೋ ITN
4: ಹವಸ ತುನಾಯ ವಿನಾಡಿ ದಹ ನವಯಾಯ್ ඔයා මට කියලා දුන්නු සත්කවියක් මතක් කරගන්න

0: ದೋರ ಗಂಗೆ ಕಲು ನಹಿ ನಹದೆ ಮೇ ವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾ ಪಿಟ ವಾರ್ತಾ ತಬನ ಕೋಟಿ ಅಟೆ ಎನ್ಎಲ್ ವಿ ದನಡಿ ತಹನೆ ಅನುಪ್ರಾಯಿ ಪ್ರತಿ ಸಂವರ್ಧನೆಟ ತನಂತ ಶಕ್ತಿಯಕ್ ವಿಮಿನ್ ಒಬ ದಿನವ ರಟ ತಿನವಟ ತನನಿ